0: stroke form na kidney liver mouth stroke akuma ya re so ka ho o ti ase
1: blood pressure
0: nyina ka ho o ti ase appendix o so ye den e ka ho ye rubber be so ase ti ni ye pa o ye dwuma nye ye

0: temu na ye bie ya sandi homeland so aka ho sisi ya na parfum se mu betumi atom TVs gas cookers kettles microwave ni akika ho mu betumi so atom nemu konya plate ni mu tray ni ni akika ho nyina e wo ye branch ba ko a ye friend homeland eni ja sema wo ho ne se se wo di jawo electrolander ye betumi afro na wo be chi at edie kesie afen so ye wo nasco selected promotion bi ayeye se wo to ba ko a ye be chi ba ko aka ho enwechi so madina ya shada mamu special price o fala ya tete nyama ni sunyi na mamu madina ye domo asemu bebre kauna
1: asempa fm asempa fm